ಸಂದರ್ಭ ಮೋರಿಸಿದ ಇದ ಕಾಲದ ಇದ ತಂಬ ಕೊಂಡಿಸನ್ ರಾಯ್ ರಾಯ್ ಲಗುರಸ್ ಮತ್ತ ಇದ ಹಾಲೋ ಮೋರಿಸಿನ ಮೇತ ಕುದನೆ ಸದಾವ ಲಗುರಸ್ ಸಿಗುಂದು ಫಿನಿ ಫಿನಿ ಧರ್ಮ ಫಿನಿ ನಿಬೆಮ ಕಿತ ಹೋಲ ಫಿನಿ ನಿಬೆಮ ಕಾಲ ಬಾರಕ ಅಗ್ವಾರ ಗ್ರಾಮ ಕಿತ ಹೋಲ ಫಿನಿ ಸ್ರೈಜಿ ಮುಬಾರಕ ಈ ಫಿನಿ ಬಾರಕ ನಿಬೆಮ ಇಸ್ರೈಲಿ ಬಾರಕ ಮಕ್ಕಳ ಬೇಲ ಅಡಾಪ ಹೋಯ್ತನಿಯ ಅಂಬಿಯಂತಿಕ ಪಾತಿನ ಲೋಕಾಲ್ ಈ ಫಿನಿ ಬಾರಕ ಸ್ಲೋರಿ ಮೊರಕ್ ಸುಸಿ ರೈಜಿ ಮೈ ದಂಡನ ಮತ್ತ ಆಂತಿ ಸಿತಾತು ಪ್ರಜಲ್ ಪ್ರೋಗ್ರಾಮ್ ಹೈತಿಂಗ್ ಹರೆ ಕಾಲ್ಜ ಪ್ರೋಗ್ರಾಮ್ ಬಾಜು ಕುಸಿ ಸಿತ ಸಮಯ ಕಾಲ್ಜತೆ ಪೇಸಿ ಅಟಾಕ ನಮಕ ಈಗ ಪರ್ ಮೋಸ್ಟ್

0: ಬದ್ನಾಮಿ ಹಾಲಿನ ಪರಾಸ ಬಾಬಾ ಬಿರು ಬಲ ವಾರ್ಸಿನಿ ಉತ್ತೂರು ಬಾಬಾ ಬಿರು ಹಾಸ ಬಾಬಾ ಬಿರು ಸಿರನೆ ಬೇಲೆ ಕೊಂತ ತೀರ್ಫಾಲಿ ಅತಿ ಏಮ ಬೇಹಾಸ ಆಶ್ಲಿಯ ಕೋ ನೆಡಿ ನೇ ಲೇನುಕ್ ನೆ ಹತೆ ನೆ ಡಿಡಿಯಂಬೆ ಲೇನು ಇನಂಡೆ ಸಿರಮೈ ಬಾಕು ಫಿಲನೆ ಹುನಿ ತೋಲು ನೆಡಿ ಮಿಸ್ ಲೇನುಕ್ ನೆ ನಿ ಉವಾನೆ ಹನುಸಾ ನಿ ಸಿರಲ ಹತೆನೆ ಡಲರ್ ಮ ಸಿರಮೈ ಹೇತಾಂ ಫಲನೆ ಸಿರ ಹಾ ಮಾನ ನಿ ಉವಾನೆ ಹನುಸನೆ ಗಾ ಅದೇ ಸಿನ್ ಲೇನುಕ್ ನೆ ಉವಾನೆ ಹನುಸನೆ ಅದೇ ಪ್ರೊತೆಜೆ ನೆ ಡಿಡಿಯಕ್ ನೆ ನಿ ನಿ ಉವಾನ್ ಮತ್ ಇದೆ ಹನುಸನೆ
1: Tuyer Domingo Steel Manhattan durante ne nie hetan treinamento konoba manera uinsa atu fotile nuk tolong usita si ibung mai tau iha raimaran. Turmai ita sirona informasaun klaru konoba manera ne.
0: Itu ne monse sira mai maun agri sira mai farm treinamento ne. Ne sira mai ne lori hotter metro ne kera. Sira lori mai ho metro ne. Kon ita tu fotine tolong ne ne. Ne ita tinsel ukur hotu ukur nia iha okos ne tolete ne hira. Depois nia naruk ne hira. Ne parosse ita to lori fale mai ne ma ita tinser ukur tuiri ne ma ita bele kui fane tolu ne sila foti ata si bon mai ma ita la ukur tuiri ben ne tolu ne ne rekwa kira bita lori mai ne ne ita takar ni trai ni tuani ta su bele me kista ne paras ita foti mai ne ba ni ta kanu rai halu di diak ne rai ne ma ita tinser bite ta kono hari ona mansa rai ni ita ke ona ma hari bahansa ni hansa be ta ni tuano ne ne mana ne ami hen ami falo ba asuni ba khor tobe atu harona raine kliano nene bele khalan ditma something sir me har ja fale an sami hanuin leune makiren oti pale ita mai raine ita tum rai hela to seman ro ita to fohan seida fir lo sirane sirvesene ba manen ya kom ita hare mane mos mes mes saklao ita feto masia umade tanti ita mos tin sir me akompena sir manene pa ita ma ba hase botru makar ki mane sir si imila bele hatena rasik de anto ami feto mos tin sa akompena imi mane sel ita oto ta hatena madia ha depois to leno
1: Domingas Mos hatu ohela liameno ba governo no parte relevante. Maita rona liameno husi Domingas.
0: Saunya liameno se bele karek. Asaba governo sira, asaba kompania sira nebe makatu hakara katu suportami. Ba aminia ne leleu makaminia lutu ne de. Hansa lutu ne kwandu dia kona neka. Ne Linux sira bele me holunga na amira bele futona. Ne husiri tiha ne ba masa to hira loron hira ami asa mai haredi darbat ami pindam daram ami pindam mai sorti dia kira ami sir sorti la dia kira ami pindam fal mai hani emma mai nam fal ha idene ma asa ba mini asa idene ma ba difficil ba ledu kira ami protege ne be hawnya telepon mane de be samana sir ma hatit tokba
1: Diak maluku vinte seradu rakam biasi rahotu, informasaun ni mak tah kaitanya hasuru malu, balorung uhing iha notisya nasionais, husi estudi sentral, radio rakam bia kampung alor, dili, hau Fernanda Muniz Arozu, lori ekipa ni bester bisuba programa idane, aksumikang husi itabot sirnia futar tilung i adeus.

ಮುಖ ಸೀರ ಕೋಯ್ ಇತರೋಣ ಹಮುತುಕ್ ಓಲಾ ಮೂಜಿಗ ಪುರಕಿಡ ಪಿರ್ಮಾಯ್ ಇತ ಸೇ ಬರೇಜಾ ಹಮುತುಕ್ ಓರ ಸಾಂಗ್ ಕಪಾಸಿತರ್ ನಿಯಾ ಇತ ಮಕ್ ಫೇತೋ ನೋ ಮಾನೆ ಮಿಲೇನ್ಯೂ ನಿಯಾ ಇತ ಮಕ್ ಸಾಬೆಡೋರಿಯಾ ನೋ ಕ್ರಿಯಾಟಿವಿಡಾಡೆ ನೆಬೆ ಹೋಲಾ ಇಸಿ ಲಿಯಂ ಇಡ ಬಾ ಎನರ್ಜಿಯಾ ಸ್ಪಿರಿಟು ನೆಬೆ ನಕ್ಲೋಕೆ ಇಯ ಇಂಟರ್ಕೊನೆಕ್ಟ್ ಸಾವ್ ಒಬ್ಬುವತ್ ಹೋತು ಹೋತು ita mak mudansa fo atembrani atukura larang no liu hakarak se sentru transformasao miang ita hakarak rekonyese itenya ang konjuntu no itenya santidade hakarak desenvolve hodame bit no domi ita mak saisasi konaba moras no injustisa lebe haleuita hakarak saibelung ihaluta ita fiar ia igualidade no diversidade respeita itenye diferensa sira ita fiar kata fo mak hahalok simunia iha kura ita angrasi ita kura itenya mundu ita fiar kata ita hotu iha interkoneksaun nyelarang parte husi beala sira nolabari sira nebe mai parte horai mundu no fitun sira amen.